0: ರಾಜಾಧಿರಾಜ
1: ರಾಜ ಮಾರ್ತಾಂಡ
0: ವೀರ ವಿಕ್ರಮ ಪರಾಕ್ರಮ ಶೂರ
1: ಧೀರ ಗಂಭೀರ
0: ಆರ್ತತ್ರಾಳ ಪರಾಯಣ
1: ದೀನ ಜನ ರಕ್ಷಕ
0: ಬಹುಪರಾಗ್ ಬಹುಪರಾಗ್ ಬಹುಪರಾಗ್ ಬಹುಪರಾಗ್
2: ಆಕಲಿ ಬಾಬು ಆಕಲಿ
3: ಪಟ್ಟಣ ಬೇಟಿ.